ಯೋಮಾಯ್ ಚೆನ್ನ ಅರುಕನ್ ಗೋಗಿಯಂ ಕರೋತ್ತಗೋಚ್ಚನು ಅರೋತ್ತುಗ ಚಿವೆ ಚಿರ ಚಿಗೊಯ್ದವಳ್ ನಿರಕ್ಕೆ ವೆಚ್ಚುಳ್ಳ